0: ಗಿರಿಜನ ಕಾಂಡಿ
1: ವಾಟನ್ನ ಬಿಂದಿ
0: ಸೌದಿತ
1: ಗಾತ್ರಿ ಶೇತಕರಿ ದಾದಾ
0: ಶೇತಕರಿ ದಾದಾ
1: ಬಲೆ ಬಲೆ ಗವಾಶಿ ಓಂಬಿ ವಾರ್ಯಾಶಿ ಗೋಂಬಿ ಕರ್ತೀಯ ಪಿರುಮಾನ ಪಿರುಮಾನೇ

0: ಐನ ದುಪಾರಿ ಗೌಳನ ನಾರಿ ಆಲ್ಯ ಯಮುನೇವರಿ ಖುಷಾಲ ಸೋಡುನ ದಿನ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯ ಕಾಠಾವರಿ ಠುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕಾಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ರೋಜ್ ಆಲ ಸಕಾಸೆ ರಂಗ ಗೋಳಾ ಕರುಣ ವಸ್ತ್ರ ಸಾರಿ ಬಸ್.